0: ಯದ್ಘೃತವತ್ ಪದಮನೋಚ್ಯತೆ ಸ ಸಾಂವರ್ಣ.
1: ಇದು ವಿಶ್ವರೂಪ ವಿತ್ವಾಕ್ಷಹಾವಲ ಅಂಜಾ ಮೂಣಾಂಗಾಂಡ ಅಂಜಾಂ ಪ್ರಶ್ನತ್ತಿನುಡಿಯ ವ್ಯಾಖ್ಯಾನಂ ಸಂಹಿತೆಯಲ್ಲ ರೆಂಡಾಂಗಾಂಡ ಅಂಜಾಂ ಪ್ರಶ್ನ ಆರಾಮ ಪ್ರಿಯ ರಹಳೆ ಹಿಂಗೆ ಕೃಷ್ಣಯಜುರ್ವೇದಂ ಎನ್ನಾಳ್ದ ಪೇರು ನಮಗೆ ಬ್ಲಾಕ್ ಅಂಡ್ ವೈಟ್ ಪಣತ್ತಲ.